ಚತುರನಾರ ಅಮ ಚೋರ ಕಚ್ಚ ಚತುರನಾರ ಅಮ ಪಕರ ಕರ ಜಗದೆ ಮೇದೆ ಮಣ್ಣ ಕೆ ಭೂತ ಜಾತ ಅಮ ಮದ ಜಾತ.